ਸੋਨੇ ਦੀ ਸੋਨੇ ਗੁਰੂ ਗੁਰੂ
ಸಮಸ್ತ ಗುರುದ್ವಾರ ಜನತಾ ಸಮಸ್ತ ಗುರುದ್ವಾರ ಜನತಾ ಸಮಸ್ತ ಗುರುದ್ವಾರ ಜನತಾ

ಭೂತ ಚೂನವ ತಂಗನ ಗಾಧ ಪ್ಯಾದ ನಾದಕ ತಂಗನ ಖೇದ ಭೇದ ಛೇದನ ರಂಜೆ ಚಾರ್ ಚತುರ್ದೇಶ ಚಕ್ರ ಫಿರಂ ಜಯ ರಾಗನ ರಂಗನ ರೇಖರುಗಂ ಜಯ ಶೋಕನ ಭೋಗನ ಜೋಗ ಜುಗಂ ಭುವ ಭಂಜನ ಗಂಜನ ಆದಿ ಸಿರಂ ಜಯ ಬಂದತ ದೇವ ದೇವ ನರಂ ಗಣ ಕಿನ್ನರ ಜಚ ಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೆ ಅನ ಭಂಜ ಪ್ರಭಾನ ಗಂಜ ಮೃತಂ ಜಯ ಪಾರ್ನ ಪಾವತ ಪೂರ್ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ